ಗರಿ ಸನಿ ದ ಪದ ಸನಿ ದ ಪದ ಸನಿ ದ ಪದ ಸನಿ ದ ಪದ ಸನಿ ದ ಪದ ಪದ ಪದ ಪದ ಮಾ ಗರಿ ಸನಿ ದ ಸನಿ ದ ಸನಿ ದ ಪ ಸನಿ ಗಮ ಗಮ.